0: ಉಪರಮಾಧಿಕರಣೆ ವಿನಿಸುರುವರುಗೆ ವಿಶ್ರಾಮ್ಯಾಮ್ಯ ವಯಸ್ಸ ದೀರ್ಘ ಕಿರಿಮ ವೆನ್ವೆನ್ ಸಕಸು ವಿಸಿದೆವನಿ ಆಂಡುಕ್ರಮ ವ್ಯವಸ್ಥಾ ಸಂಶೋಧನೆ ಟೇರಿ ಇವ ವಿಪಕ್ಷ ಸಿವಿಲ್ ಸಂವಿಧಾನ ಸಹ ಪುದ್ಗಲ ವಶೇನ್ ಪೆತ್ಸಂ ರಸ ಗುಣುಕಿರಿಮಠ ಕಟಿತು ಕರಿಮಿನ್ ಸಿಟಿ ಏ ಅನ್ನುವ ಪ್ರಧಾನ ವಿಪಕ್ಷೇವನ ಸಮಗಿ ಜನಬಲವೇಗೆ ವಿಪಕ್ಷೀಯ ಪಕ್ಷ ನಾಯಕನ್ ಎಕ್ಸ ಜಾತಿಕ ಪಕ್ಷ ಪ್ರಮುಖ ಏಕಾಬದ್ಧ ವಿಪಕ್ಷ ಸಿವಿಲ್ ಸಂವಿಧಾನ ಸಮಾಜ ಕ್ರಿಯಾಕಾರಿನ್ ಮೆಲಿಸ ಶ್ರೇಷ್ಠಾಧಿಕರಣ ವಿತ್ತ ಪೆತ್ಸಂ ವಿಧಿರ್ಪತ್ ಕಿರಿಮಠ ನಿಯಮಿತ ಕೆಲತಮಾದ ದಿವ್ಯನಿರ್ದ ಸಂಗ್ರಹಾಯ ಪ್ರಧಾನ ಸ್ಥಿರ ಸ್ಥಳೇ ವಾರ್ತಾಕಲೆ ಆಂಡುವೆ ವಿಸಿದೆಕಟ ವಿಪಕ್ಷ ನಡುಮಗಟ ಸುಲು ಪಕ್ಷ ವೆನ ಬೆಡಗ ಕೇಲಾಯಿ ಅದ ದಿವೈನ ಮುಳ್ಪಿಟುವ ವಾರ್ತಾಕಲೆ ದುಬೈ ರಟೆ ಪಶುವಿನ ಶ್ರೀಲಂಕಾ ರತು ವರೆಂತು ಕರುವನ್ಗೆ ನಾಮಲೇಖನೆ ಎರಟ ಪೊಲೀಸರ ಲಭ್ಯತೆ ಬೀಮನಿಸ ಎಂಬ ಸೆಕರುವನ್ನಲ್ಲ ಶ್ರೀಲಂಕಾವಟ ಬಾರದೀಮ ಸದಾ ದಿನಪತಾಮ ಸೋದಿಸಿಮೆಯೂ ವರಿವರ ದಿಯತ್ಕರತೈ ಪೊಲೀಸಿಯೇ ಪ್ರಕಾಶ ಸಂಧಾನ ಕನ್ನೋ ಅನುವ ಸಕರುವ ನವತೀಸಿನ ಹೋಟೆಲ್ ಪವಾ ಮೆಸೆ ವಿಮರ್ಶನ ಲಕ್ಕಲತೇನೋ ದುಬೈ ರಟೆ ವೆಡಿಪಿರಿಸಕ್ ಇನ್ನೆ ಮುದಲ್ ವಂಚಾವನ್ ಸದಾ ಸಂಬಂಧ ವೆಲ ಈ ವರದಿಕಲ್ಲ ಸಂಘವಸಿಟ್ನೋ ಕೇನೋ ಐ ತಿಂಕ್ ಯಾತರದಿ ವಿದೇಶ ರಟವಲ್ಲ ಇಂದಲ ವೆರದಿ ಕರ ಸಂಘವ ಸಿತಿ ಆಯ ಶ್ರೀಲಂಕಾ ವಟ ರಗಿನ ಮೇಪಿಲ್ ಬಂದ ಲಕ್ಕಂಡ ಪ್ರವೃತ್ತಿ ಅಂಶ ಸುಹಾ ಬೆಲುವ ಶ್ರೀಲಂಕಾ ವಟ ಮಹಾಪರಿಮಾಣ ಮದ್ರವ್ಯ ಸೆಪೆಯು ಪ್ರಧಾನತಮ ಜಾವಾರಂ ಕರುವನ್ ಪಸ್ ದಿನ ಆಗಿ ನೆಕ್ಕಾಯ ಕುಲಿಸ ಸೆಲಕಿನ ಮೊಹಮ್ಮದ್ ಶಿರಾನ್ ಬಾಸಿಕ್ ಪೆರೇದ ರಾತ್ರಿ ದಿ ಮೆರಟ ರಗಿನಾವ ಶಿರಾನ್ ಬಾಸಿಕ್ ನೆಮೆತ್ತ ಜಾತ್ಯಂತರ ತ್ರಸ್ತವಾದಿ ಕಂಡಾಯಮ ಸಮಗ ಸಮಂತ ಪವತ್ವ ಅತಿ ಬಾವಟದ ತುರುತುರು ಅನಾವರಣೆ ಕರಗಿನ ತೀನೋ ಪೊಲೀಸ್ ಮಾಧ್ಯ ಪ್ರಕಾಶಕ ಸಹಕಾರ ಪೊಲೀಸ್ ಅಧಿಕಾರಿ ಎಫ್ ಯು ವುಟ್ಲರ್ ಮಹತ್ಯ ಮಾಧ್ಯ ಹಮುವ ಕೆಂದವಿಮಿನ್ ಮಿನ್ನ ಮೇವಿದಿಯ ಕಥಾವಾಕ್ಯುವ
1: ರಾಜ್ಯ ಯಾಂತ್ರಣೆ ರಿಜು ದಾಯಕತ್ವ ಸಹ ಅಧೀಕ್ಷಣೆಯ ಅರ್ಹ ಮೇವನ ವಿಟ ಕ್ರಿಯಾತ್ಮಕ ವಿ ಅತಿ ಮೇಮ ಮೆಹೆಯೋ ತಾಮ ಸಾರ್ಥಕ ಪ್ರತಿಫಲ ಅತ್ಕರ್ಗಣ ಅತಿ ಭಾವ ಅಪಿ ಸಮಾಜ ಮತ ಕರಣಟ ಅವಶ್ಯ ಉಪದಾನ ಜಾತ್ಯಂತರ ರತು ನಿವೇದನ ಅನು ತುಣಕ್ ಪಸುಪಸ ಅಪಗೆ ಮೆಹೆಯೋಂ ದಿಯತ್ ಕಲ ಏ ಅನು ಪ್ರತಿಫಲ ಕೆಟ್ಟ ಪೆರದಿನ ದುಬೈ ರಾಜ್ಯ ಸಿಟ ಹತ್ತಲಿಸ್ ಅಟ ಹೆವರಿದಿ ದೇಹವಿನ ಪ್ರದೇಶ ಪದಿಂಚ ಕರು ಶ್ರೀಲಂಕಾ ವಟ ನೆವತ ತಪಿಟ ಗೆನ್ವಾ ಗೆನಿಮಟ ಹೆಕಿಯಾವ ಲಭುಣ ವಿಶೇಷ ಮೇಮ ಸಾಕಾರು ಜಾತ್ಯಂತರ ತ್ರಸ್ತವಾದಿ ಸಂವಿಧಾನ ಸಮಗ್ರ ಸಂಬಂಧ ಅತಿ ಬಾವಟ ಮೇವನ ವಿಟ ವಿಮರ್ಶನ ವಲಿಂಗ್ ಹಿದಿವಿಯನೋ ಇವಾಗೇಮ ಗಿನಿಯ ವಿಲಂಗ ತಬಾಗ್ಯಾನಿ ಇವಾಗೇಮ ಮಹಾಪರಿಮಾನ ಮದ್ರವ್ಯ ಜಾವಾರಮ ಅಲೆವಿಯ ಇವಾಗೇಮ ಸಂತಕೆ ಸಂದಹ ವಿಶೇಷ ಶ್ರೀಲಂಕಾ ವಟ ಅವಶ್ಯ ಕರ್ನತಿಬು ಮಹಾಪರಿಮಾನೆ ಸಂವಿಧಾನಾತ್ಮ ಅಪರಾಧ ಕರು ಹೇಳಿಟ ತಮೈ ಮೆಮಸಕ ಕರು ಮೇವನ ವಿಟ ವಿಮರ್ಶನೆ ಅನ್ವಲ್ಟ ಲಕ್ವಾಣೆ ದೈನಿಸ ವಿಶೇಷ ಮೇ ಸೆಕ ಕರುಗೆ ಅತ್ತನುಡುಗೆ ನಿಮ ಸಮಗಮ ತವತ್ ಜಾತ್ಯಂತರ ರತು ನಿವೇದನೆ ಅಣು ದೆಕ ಇತರವಿತಿಬಿನೋ ಎಮ ಅಣು ದೆಕ ಕ್ರಿಯಾತ್ಮಕ ಕಿರಿಮ ಸಂದಹದ ವಿಶೇಷ ಮೆಮ ರಾಜ್ಯ ಅಂತರಣೆ ಶ್ರೀಲಂಕಾ ಪೊಲೀಸಿಯ ಇದಿರಿಯದಿ ಕಟಿತು ಕರಾನಟ ಸೂದಾನ ಮಿನ್ ಸಿಟ್ನ ಬಾವಟಾತ್ ಅಪಿ ಮತ ಕರ ಅವಶ್ಯ
0: ಮದ್ರವ್ಯ ಪಾತಾಲನೆಯ ಮದ್ರವ್ಯ ಪಾತಾಲೆ ಮರ್ದನೆಯ ಕಿರಿಮಟ ಮೇ ಪೊಲೀಸಿಯ ಗೆನ್ಯಾನ ಮೇಯಂ ಪಿಲಿಬಂದವ ಪೊಲೀಸ್ ಪತಿ ಪ್ರಿಯಂತ ವೀರಸೂರ್ಯ ಮಹತಾ ಕರುಣು ಪೆಹದಿಲಿಕಲ ಮಹನೂರಟ ಪೆಮಿನಿ ಮಲ್ವತು ಅಸ್ಗಿರಿ ಮಹನಾ ಹಿಮಿರುನ್ ಬೆಹದಕಿಮೆನ್ ನನ್ನತುರುವ ಮಾದಿರ ಅದಹಸ ದಕ್ವಮೀನ್ ಪೊಲೀಸ್ ಪತಿಮನ್ ಮೆನ್ನ ಮೇ ವಿಧಿಯಟ ಕಿಯನೋ
2: අපිට හොඳ ජාත්‍යන්තර සහයෝගයක් හම්බ වෙලා තියෙනවා. ඒත් එක්කම අපි කරන මේ මද්රව්‍ය මෙහෙයුම ඉතාමත් සාර්ථකයි කියලා විදේශ රාජ්‍යයන් පවා පිළිගෙන තියෙනවා. සැපයීම නවත්තන එක පොලිසිය අපිට යම් ආකාරයෙන් කරන්න පුළුවන්. හැබැයි මේ ඉල්ලුම් නැවැත්වීම සඳහා වැඩ පිළිවෙලක් අවශ්‍යයි. ඒ වැඩ පිළිවෙල මම හිතන්නේ දැනට කරගෙන යනවා. අර ජාතික සභාවේ තියෙන තවත් කමිටුවක් විසින් මද්රව්‍ය මෙහෙයුමත් එක්ක ඒත් එක්කම පාතාලයේ සිදු කරන ලබන මෙහෙයුමත් එක්ක උන් කැළඹිලා ඉන්නේ. ඉතින් මේ අවස්ථාවේ අපි ඒක බලාපොරොත්තු වෙනවා. ඒවට අවශ්‍ය ಮಾರ್ಗನ್ನ ಅದ ವೆನಕೊಟ ಮದ್ರವ್ಯ ವಟ ಅಭ್ಯಹುವೆ ಯಮಾಕಾರ ಮದ್ರವ್ಯ ಜಾವಾರಂ ಕರುಕು ಬಾವಟ ಪತ್ತೆಲ ತಿನ ಪುಜ್ಯಲೆಕುಟ ಊಟ ಅವಶ್ಯ ಮದ್ರವ್ಯ ಗನ್ನ ಅವು ತವ ಮದ್ರವ್ಯ ಪ್ಯಾಕೆಟ್ ದಹಕ್ ವಿಕುನು ಎತೋಟ ಅವು ಮದ್ರವ್ಯ ಜಾವಾರಂ ಕಾರು ಕೆನು ಅಭ್ಯಹುವೆ ತಮೈ ಹವೆ ಯಮಾಕಾರ ಮದ್ರವ್ಯ ಜಾವಾರಂ ಕಾರೆ ಕೆನು ಇದೆ ಅನ್ನೇ ತತ್ವದಿ ಅಪಿಟ ಯಾವ ಅಭ್ಯಹುವೆ ಕೇನೇಕಮ ಮತಮ ನಿಧಾಸ್ ಕರನ್ನ ಬೇ ಮುಕುಂದ ಅವು ಮದ್ರವ್ಯ ಪ್ರವಾಹಕ್ಕೆ ಪೆಲಾ ತಿಯನ ಹಿಂದ
0: ಪೊಲೀಸ್ ಪ್ರತಿವರಯಾಟ ಮರಣ ತರ್ಜನೆ ಇಲ್ಲ ಕಿರಿಮ ಸಂಬಂಧ ಎಂದು ಮಾಧ್ಯವೇದಿನ್ ಮೆಹಿದಿ ಪೊಲೀಸ್ ಪ್ರತಿವರಯಾಗೇನ್ ಪ್ರಶ್ನೆಗಳ ಇದಿ ಲವಾದನ್ನು ಉತ್ತರೇಮಿ
2: ವಿಶ್ವಾಸ ಹತ್ತಿನ ಕಿಸಿಮ ಆರಕ್ಷಾವಾಗ ನೆತುವ ಮಠ ಯಾ ಕೆಲವರಿಂದ ಮ್ಯಾ ಕೆಲವರು ಎನ್ನು ಬುಲ ಪೊಲೀಸ್ ಪಾಲಕ ಅಂತ ಈ ತತ್ವಟ ಇನ್ನು ಬ್ಯಾಗಿನ ವಿಶ್ವಾಸ ಹತ್ತಿನೋ ಮುಗದ ಈ ತರ ಬೋರು ಕೇಳ ತೀನೋ ಈ ತರ ಸಮಾಜ ಅಸಾಧಾರಣ ಕಂಕಲ್ಲ ತೀನೋ ಇವಾಗೇಮ ಸಮಾಜ ಲೋಕು ವಿನಾಶ ಕಲ್ಲ ತೀನೋ ಏವನಿ ತತ್ವ ಕಪಿಕಲ್ಲನೆ ಮಹಜನತಾವ ಕವಿ ಕೊಯ್ಮ ವೇಲಾಗುವಾದ ಮಂದಾರ್ನೋ ಮಠ ಪೌದ್ಗಲಿಕ ವಿಶ್ವಾಸ ಹತ್ತಿನೋ ಇವಾಗೇಮ ಭಯತ್ ನೆತುವ ಓನ ತನಕ ಯನ್ನ ಹಕಿಯಾವ ತೀನೋ ಕೇನ ವಿಶ್ವಾಸ ಇಟ್ಟಿನೋ
3: සත්‍යයක ලක්හඬ.

0: ಲಕ್ಕನೆ ಪ್ರವೃತ್ತಿ ಸಮಗೆ ನಮ್ಮ ಸುಲಕ್ಷಣೆ ಉದ್ದೇಶಕಾಯ್ದಿರ್ವೀರ ಪ್ರವೃತ್ತಿ ಸಂಸ್ಕರಣೆಯ ಮನೋಜ್ ಕೊಡ ವಿತಾರಣ
1: ಟೈಮ್ ಪೆಯಪುವತ್ ಸಮ ಅನುಗ್ರಹಾಯ
2: ಎನ್ಎಲ್ಪಿ ಹದಹನ ಲಂಕಾವೇ ವೆಡಿಮ ತ್ಯಾಗಿ ದಿನ ತ್ಯಾಗಿ ಅವಸ್ಥಾ ವೆಡಿ ಮಲುತರಾಯ ಎನ್ಎಲ್ಪಿ ಹದಹನ ಒಬತ್ ಅದಮ ಎನ್ಎಲ್ಪಿ ಹದಹನ ಬಲಾಗನ್
3: ಮೂದೆನ್ವ ಕುವನಿನ್ವ ಗುಡುಗೇನ್ನ ಎಪಾ ಕೋಮಗಿನಾವತ್ ಅಲ್ಲನವ ವಿಕುನನ ನೊಲ್ಲುನ ಸಮಟ ದಂದೀಮಾಯ
1: ಸಹಯೋಗೀತ ಅನುಗ್ರಹಯ
4: ಸೋನಾಲಿಕಾ ಟ್ರ್ಯಾಕ್ಟರೇ ದನ್ ದಿವೈನಪುರ ಅತಿ ಟಿವಿಎಸ್ ಅಲವಿ ನಿಯೋಜಿತಾನ್ ವಿತಿನ್ ಬಟಿನಾ ದೊರತಕಿ ಅಲ್ಮಾರಿಯಕ್ ನೋಮಿಲಿ ಟಿವಿಎಸ್ ಅಗ್ರಿ ಬಿಸ್ನೆಸ್ ವಿತಿನ್ ಸೋನಾಲಿಕಾ ಟ್ರ್ಯಾಕ್ಟರೇ
0: ಗಲ್ಕಿಸ್ ಸುಲ್ತಾ ಕೊಡೆ ಪಟು ಬಗ ಪ್ರದೇಶದಿ ನಾದುಂಡ ಪುದ್ಗಲೆಯಿಂದ ನೆಗೋಸಿದ್ದು ಕಲ್ಲು ವಿಡಿತ ಭೀಮಕೇನ್ ಪುದ್ಗಲೆ ಕುಮಿ ಗೋಸ್ತೆ ಬೆನವಾ ಯತ್ರ ಪ್ರದೇಶಕ್ಕೆ ಪೆಮಿದ ದಿನಕ್ಕೆ ವಿಡಿತ ಭೀಮಸಿದ್ದು ಕರತೆ ಈ ರಾತ್ರಿಯದಿ ಎಹಿದಿ ಹತಲಿಸ್ ಹೆವರದಿ ಪುದ್ಗಲೆಕು ಬರಪದ್ರ ತುವಲ್ಲ ಬಾ ಕಲಬುವಲಿ ರೋಹಲ್ಟ ತುಲತ್ ಕಿರಿಯ ಬೇದಿ ಮೀಗುಸದಿ ಬವಾಯಿ ಪೊಲೀಸಿ ಸಂಧಾನ್ ಕಲೆ ವಿಡಿತ ಭೀಮಸದ ರಿವಾಲ್ವರ್ ವರ್ಗೆ ಕೆನೆ ಅವ್ಯಕೃತಾಗಿನತಿ ಬವಟ ಸೆಕ ಪಲಕಿರಣವಾ ಪೊಲೀಸಿ ಪವಸಾನೆ ಸಂವಿಧಾನಾತ್ಮಕ ಅಪರಾಧ ಕಾಲಿ ದಿಕ್ಕಾತರ ಪಾವತಿನ ಪೌದ್ಗಲಿಕ ಆರಾವುಲಕ ಪ್ರತಿಫಲ ಅಕ್ಲಿಸ್ ಮೆಮ್ ವಿಡಿತ ಭೀಮಸದು ಕರಂಟ ತಿಬವಾಯಿ ಸಿದ್ದ ಸಂಬಂಧೇನ್ ವೆಡಿದುರ ವಿಮರ್ಶನ ಕ್ರಿಯಾತ್ಮಕ ವನವಾ ಇಂಡೋನೇಷ್ಯಾವೇ ಫ್ಲೋರಸ್ ಭೂಕಂಪನೇನ್ ಬೇಗಿ ಸಂಖ್ಯಾವ ಹತಲಿಸ್ ಹತಕ್ ದಕ್ವಾ ಇಹಲ ಗೋಸ್ತಿ ಬೆನವಾ ಆಮ ವಶೇ ಡಿವಾಸ ತುನ್ಸಿ ಹತಲಿಸ್ ಹಾಯಕಟ ಹಾನಿಸುದು ವ್ಯತಿ ಬವಾಯಿ ವಿದಿಸ್ ಮಾಧ್ಯ ವಾರ್ತಾ ಕಲೆ ಪಾಸಿಲ್ ಸಹ ಅಧ್ಯಾಪನ ಆಯತನ ಸು ಹತಾಕ್ ರೋಹಲ್ ಸಹ ಸೌಖ್ಯ ಆಯತನದ ಹಟಕ್ ಮೇನ್ಬ ಆಗಮಕಿಸ್ತಾನ ಪಹಕಡದ ಭೂಕಂಪನೇನ್ ಹಾನಿಸುದು ವ್ಯತಿ ಬೆನವಾ ಪೊದು ಪಹಸುಕಾಂ ರಸಕಡದ ಬರಪತಲ್ ಹಾನಿಸುದು ವ್ಯತಿ ಬವಾಯಿ ಎರಡ ಬಳದಹರೇನ್ ಪವಸನ್ನೆ ಹಟಕ ಭೂಕಂಪನೆ ಅಗೆ ಹೃಷ್ಟ ಪರಿಮಾಣ ಏಕಕ ಹತೆ ದಶಮ ಹತಕ್ ಲಿಸಸಟಹನ್ ವ್ಯತಿ ಬವ ಎರಟ ಭೂಕಂಪನ ವಿದ್ಯಾ ಮತಸ್ಥಾನೇ ಸದಹನ್ ಕಲ ಮೇಲಿದ ಲಖಂಡ ಪ್ರವೃತ್ತಿ ಪ್ರಕಾಶೆಯ ಪಿರುವಿರುದ ಹಾಯಟ
5: ಸ್ವಾಧೀನ ಪುವತ್ ಎಸನಿನ್ ಒಬೇ ಜಂಗಮ ದುರಕಥನೆಟ ಗೆನ್ವಾ ಗೆನೀಮಟ ITN ನ್ಯೂಸ್ ಅಲರ್ಟ್ಸ್ ಸಿಂಹಲ ಸೇವಾವ ಸಕ್ರಿಯ ಕರಗಾನ್
6: ಮೊಬಿಟೆಲ್ ನಾಮ್ ಆರ್ಜೆ ಹಿಸ್ತರಕ್ ITN ಎಸ್ ಲೆಸ್ ಟೈಪ್ ಕರ 2299 SMS ಕರನ್ನ

0: ದೋರ ಗಂಗೆ ತಲು ನಹದೆ ಮೇವಿ ಪೆನಿಲ್ಲ
1: ಸಮ ಅನುಗ್ರಹಾಯ
2: ವಾರ್ತಾ ಪಿಟ ವಾರ್ತಾ ಕಬನ ಕೋಟಿ ಅಟೇ ಎನ್ ಎಲ್ ಬಿ ದನ ನಿಧಾನ ಎದುರಾಯಿ ಪ್ರತಿ ಸಂವರ್ಧನೆ ತೆನಂತ ಶಕ್ತಿಯಕ್ ವಿಮಿನ್ ಒಬ ದಿನವ ರಟ ದಿನವಟ ದನ ನಿಧಾನ ಬಿಳದೀಗಿನ ಒಬ ಕೋಟಿಪತಿಯ ಕುವನ್
3: ಸಟ್ ಗಿಯಾ ಥಾವಸಟ ಗೆದರ ಕಿವಾಟ ಅವಸಟ ಗೆದರ ಅನೇಕ ತಮಾಯಿ ಅಪಾರುಮ ವೆಡಿ
4: ಸಲ್ಲ ನಲ್ಲ ನನ್ನ ದಲುವ ವಿಲಸ ನಿತಂಬ ನಲೋಲ ನಿತಂಬ ನಲೋಲ ನಿತಂಬ ನಲೋಲ
5: ಇಲ್ಲ ದಾಳ ಮೇಂದಾಳೆ ಅನಾತರಿ ನಮ್ಮ ತಿಲ್ಲ ಇಲ್ಲಿ ಸಾಲ್ವೆ

0: ಅಧ್ಯಕ್ಷನೆಯ ಧನಂಜಯ ಸಿರಿವರ್ಧನ
1: ಒಳಗೆ ಅದೈದ ಅಲುತ್ಮ ಯಾಲುವ ಪ್ರಾಣ ಅಲುತ್ಮ ಸಾಮಾಜಿಕ ಅವರ ಮತ್ತೆ ಹರಿಮ ಸತುಟೊಯ್ ಒಳಗೆ ಕೆನೆಕ್ ವೆನ್ನ ಲಭೀಮ ಗ್ಯಾನ
0: ಸತು ಅಕ ರಾತ್ರಿ ಅಟೈತಿ ಹೆಟ ಐಟಿಎನ್ ಬಲನ್ನ
2: ಲಾಖನ ಮ್ಯೂಸಿಕ್ ಗರಾಜ್ ಆಗ್ನಿ ನಮ್ಮೆಲ್ಲ ಬೇಕಲ್ಲ ಹೈ ವಿನಾಡಿತಿ.